ಕಮ ಮರೆ ಗರೆ ಮಮ ಕಮ ಗದ ಮದದ ಮದ ಮನಿ ನಿ ದಾನಿ ನಿ ದದ ದನಿ ದ ದಾನಿ ನಿ ದಾನಿ ದಾನಿ ನಿ ದಾನಿ ಮದ ಮದದ ಕಮ ಕಮ ಮರೆ ಗ ಮದ ನಿ ದಾನಿ ದಬ ಮದ ಮಮ ಗರೆ ಗರೆ ದನಿ ದನಿ ದರೆ ಗರೆ ದ ಗರೆ ಗರೆ ಗ ಮದ ನಿ